ಆಜ್ಕೆ ಕಾರ್ಯಕ್ರಮದಲ್ಲಿ ಮಾರೆ ಗೋಲ್ ಕೋನೇನಾಗಿದೆ ನಶೆ ನಶೆ ಬಾರದಿ ನಶೆಗೆ ಬಸಲು ಬಡಬಾಯಿ ಜರೂರಿ ಕಿಲಕಿ ನಶೆ ಕೊರನೆ ವಜಕ್ಕೆ ಮಾನಸಿಕ ತನಾವ್ ಪರಿವಾರದ ಹೇರ್ನಲ್ಲಿ ಮೇಡ ಅವ್ರ ಕೋಯ್ ಬಿ ಗತಿವಿಧಿ ಆದಮಿ ನಶೆ ಚಪೇಟಿದೆ ಆಣೆ ಬಾದ ಕೊರ ಅವ್ರ ದೊಣ್ಕಿ ಸಮಾಜಲೆ ಭಿ ಮಂಜೂರ್ ನಾ ಹೋ ಆಯ್ತಿ ತೇಣಿ ಸಮಸ್ಯೆ ಕಾ ನಿಧಾನ ಕೊರನೆ ತೈ ಹಮ ಜಣೆ ಆಪಣೆ ನೌಜವಾನ ಆಜ್ಕೆ ವಕ್ತದಿ ಛೋಟು ಛೋಟಿಯಾ ಇನ್ನೆ ಬಾರೇದ ಪೂರ ಧ್ಯಾನ ಡಾಣ ತೈ ಅವ್ರ ಜಣೆ ನಶೆ ಕಾ ಜುಡಿ ಜಣಿ ಚೀಜಿಯಾ ಇತೇ ಸೇವನೆ ಬಾರೇದಿ ಇನ್ನೆ ಸಾಹಮಣೆ ನಾ ತಮ್ಮ ಬೀಡಿ ಸಿಗರೇಟ್ ಪೀಣ ತೈ ನಾ ಶರಾಬ ಪೀಣ ತೈ ನಾ ಹಿ ಕೋಈ ಹೋರ್ ನಶೆ ಕರ್ನ ತೈ ಜಮೇ ಬಚ್ಚೆ ಸಾಹಮಣೆ ನೆ ಕಾಮ ಕರಿ ತ ಬಚ್ಚೆ ಬಿ ತಿನ್ನೆ ದಿಮಾಗದ ಬಿ ರುಚಿ ಪೈದ ಹೋ ಕಿ ಹಾಮಲ್ ಎ ದೇ ಆ ಚೀಜ ಸಜಾಣ ಕಿ ಭಾಯಿ ಜೋ ಬಿ ಕೋಈ ಅಚ್ಛಿ ಚೀಜ ಹೋಣೆ ತ ಸಭಿಕ ಪಹಲೆ ಹಮ ನಶೆ ಬುರಾಯಿ ಕಾ ಅಗರ ಬಸಣ ಆಪಣೆ ಘರ ಕಹಿ ಘರ ದ್ವಾರ ಕಹಿ ಜೋ ಗಲ್ ಶುರು ಕರ್ನೆ ಗಣೆ ಕಿ ಆಪಣೆ ಬಚ್ಚೆ ನಿಹಾಲ ಬಚ್ಚೆ ಲಡ್ಲೆ ಲಡ್ಲೆ ಬಾ ಉಚಿ ಹುಇ ಸಾಹಮಣೆ ಕೋಈ ಬಿ ನಶೆ ನಾ ಕರ್ನತಿ ಏಣಿ ಶಪಥ ಹಮ ಲೈಣಿ ತೈ ಯಥಾ ಬಾದ ಜಣೆ ಮಾರೆ ಬಚ್ಚೆ ತಿನ್ನ ಸಿ ಜ್ಯಾದ ಗಲ್ಬಾತೆ ಮಾದ ಗಣೆ ಆ ಮಾ ಬಾಪ ಪುವ ಗೊರಕ್ಕೆ ಮಾ ಬಾಪ ಅಭಿಭಾವಕೋ ಅಮಾರೆ ಜಣೆ ಬಡೆ ಬುಜುರ್ಗ ದಾದಾ ದಾದಿ ನಾನಾ ನಾನಿ ತಿನ್ನಸಿ ಬಚ್ಚೆ ಹಮೇಶಾ ಬಚ್ಚೆ ಸಿ ತಿನ್ನ ಗಲ್ಬಾತು ಸಿಲ್ಸಿಲ ಲಗತಾರ ಜಾರಿ ರಾಣ ತೈ ತಾಕಿ ತಿನ್ನಲೆ ನಶೆ ಅವಸಾದ ಪೋತಲ ಕಿ ಭಾಯಿ ಏ ಬಾಹುಸಿ ಏ ಬಾಹು ಯಾ ಎಸೆ ಇ ಕೆ ಸೋಚ ಅವ್ರ ಕಿಲೆ ಜೋ ಅಗ್ರಸಣ ಜಾಣಿ ತಮಕ ಭಾಯಿ ಏಕಾಂತ ಏಕಾಂತ ಸ್ಥಾನ ಲೋಲ್ದ ಜೋ ಬಾಹು ಯಾ ಚೇ ಲಾಗಿದೆಯ ತ ಸಮಜೋ ಕಿ ಕೋಯ್ ನಾ ಕೋಯ್ ನಶೆ ಅವಸಾದ ಸೊ ಫಸ್ದ ಲಾಗೋದ ತ ವಕ್ತದ ರೋಯ ಜೆ ಹಮೇ ಎಣೆ ಇನಗಾಯಿ ಧ್ಯಾನ ಡಾಯಿನ ಲಡ್ ಲಡ್ಡೆ ಬಾಹುಸಿ ಗೈ ತ ಬಡೇ ಹೋಯ ಅಭಿ ಜೆ ಹಮಸಿ ಕದಮ ಸೆ ಕದಮ ಲಾವ್ಯ ಹರ್ ಸಮಸ್ಯೆ ಸಮಾಧಾನ ಕರಿಸುಕ ಪರಂತು ಜಯ ಜಯ ಭಾವ ಸೋ ಮಾರೆ ಕೇಲೆ ಡಾಯೆ ಆಪ್ಕಾ ದೂರ್ ಡಾಯೆ ಏಕಾಂತ ದಿಡಾಯೆ ತ ಜರೂರ್ ಜಯ ಹಮೇಶಾ ನಶೆ ಚಪೇಟಿ ದಿಯಾಣೆ ಹಮ ಜಣೆ ಮಾರೆ ಸಮಾಜ ದ್ರವಣೆ ಬಾಳೆ ಕೋಯಿ ರೀತಿ ರಿವಾಜ ಹೋ ಶಾದಿ ಬ್ಯಾಯ ತೌರ ತರಿಕೆ ಹೋ ತಿಬಿ ಬಿ ಜಮ ಸಾಥಿ ನಾಣೆ ಚಾಹಿ ತಾಕಿ ನೆಲೆ ಪತಲ ಕಿ ಹಮೇ ಕೇಣ ಮಾರೆ ಜೀವಣೆ ಮರ್ನೆ ತೌರ ತರಿಕೆ ಕೇಣೆ ಅವ್ರ ಜಿ ಮಾರೆ ಬಚ್ಚೆ ಹಮ ಸಿ ಸಾಥಿ ಸಾಥಿ ರೋಣೆ ತ ತಿನ್ನಲೆ ಪತಲ ಗಣ ಕಿ ಭಾಯಿ ಕೋಣ ಆದಮಿ ಸೆ ನಶೆ ಚಪೇಟಿ ದಿ ಕೇಬಿ ಆಯಿ ನ ಸೋಕೆತಿ ಕಿ ಮಾ ಬಾಬೆ ನಜರಿ ಸೆ ಹಮೇಶಾ ರೋಣೆ ಅಭಿಭಾವಕೆ ನಜರಿ ಸೆ ಹಮೇಶಾ ರೋಣೆ ಅವ್ರ ಜೆ ಆಮ ತಿನ್ ಸಿ ನಿಯಮಿತ ರೂಪಕ್ಕೆ ಗಲ್ಬಾತ್ ಕರಿ ನಾ ಸೆ ಗಾಣೆ ಪ್ರೋಗ್ರಾಮ್ ಜಣೆ ಗೋರಕ್ಕೆ ಡಾಯಿ ಹಮೇ ತಯಾರಿ ಕರಿ ಪಢಾವಣೆ ತರಿಕೆ ತಿನ್ನಕ್ಕೆ ಸಮಝಾವಿ ತಾ ಏಣ ಕೋಯ್ ಬಿ ಅವಸಾದ ನಿಯತಿ ಜಣ ತಿನ್ನಕ್ಕೆ ಜಬರ್ದಸ್ತಿ ಪಡಿ ಸಕ ತಾ ನಶೆ ಜೆ ಭಯಾನಕ ಬಿಮಾರಿ ಹೋ ತೋಡ್ ಮತ್ತು ಸಭಿಕ ಬಡ ತೋಡ್ ಜೋಯ ಕಿ ಹಮ ಆಪಣೆ ಬಾಲ ಬಚ್ಚೆ ಸಿ ಆಪಣೆ ಪರಿವಾರ ಸಿ ಮಿಲಿ ಜುಲೆ ರೋಣ ಸೈ ತಾಕಿ ತಿನ್ನ ಬಚ್ಚೆಗೆ ಕೋಯಿ ಮಾನಸಿಕ ಪ್ರಭಾವ ನ ಪಡೆತಿ ಅವ್ರ ಸಭಿಕ ಬಡ ಜಿಮ್ಮೆವಾರಿ ಮೇ ಬೋಲಿ ಕಿ ಭಾಯಿ ಬಾಲ ಬಚ್ಚೆ ಸಾಹಮಣೆ ಲಡ್ಲೆ ಲಡ್ಲೆ ಬಾಹುತಿ ಸಾಹಮಣೆ ಅವ್ರ ಜಣೆ ಕೋಯಿ ಜಾಣೆ ಬಾಳೆ ಪಣೆ ಲಿನೆ ಬಾಳೆ ಛೋಟು ಛೋಟಿಯ ತಿನ್ನ ಸಾಹಮಣೆ ಬಿ ನಶೋ ನಸಿ ಹಮ ಕರ್ನ ಕಿಲಿಕಿ ತಕ್ಕೆ ಪರಿವಾರ ಸತಿ ಸಮಾಜ ಗಾಯಿ ಬಿ ಬುರ ಪ್ರಭಾವ ಪಡ ಜೈ ಕಿ ಆದಮಿ ಕರೆ ಎಣೆ ಚೀಜ ಶುರು ಕರೆ ರೀ ತ ಪೂರೆ ಸಮಾಜ ಬೋಲಿ ತು ಪಲಾಣೆ ಛೋಟು ಬಿ ಕರ ನಶೋ ತ ಮು ಬಿ ಕರು ತ ಪೆಲೆ ಪೂರ್ವ ಜಿ ಎಣೆ ಆದತ್ ಪಡಾ ತೆ ತಕ್ಕೆ ಜಾ ಏಕ ಭಯಾನಕ ಅವ್ರ ಭಯಂಕರ ರೂಪ ಧಾರಣ ಕರ ಅವ್ರ ತಾ ಬಾದ ಹಮ ಇನ್ನೂ ಇಲಾಜ ಸಿರ್ಪ ಅಸ್ಪತಾಳದ ಯಾ ಪಾಗಲ್ಖಾನೆದ ನಾ ಹಿ ಕರ್ನ ಗೋವಾ ತಮಾರೆ ಸಭಿಕ ಬಡ ನೈತಿಕ ಜಿಮ್ಮೆವಾರಿ ಜೋಯ ಕಿ ಹಮ ಬಚ್ಚೆಲೆ ಅಚ್ಛ ಮಾಹೌಲ್ ದಿನ ಚೈ ತಿನ್ನೆ ಖೇಲ್ ಕೂದ ಕಲಾ ಅವ್ರ ಹೋರ್ ದಣೆ ರಚನಾತ್ಮಕ ಗತಿವಿಧಿ ಹೋವಾ ಇತ್ತ ಸೆ ಹಮ ವ್ಯಸ್ತ ಡಾಣೆ ಚೈ ಆತ್ಮಸಮಾನ ಬಡಾವಣೆ ಖಾತಿರ್ ನಶೆ ನಶೆ ಖಾತಿರ್ ನಶೆ ಕ ದೂರ ಡಾಣೆ ಖಾತಿರ್ ಹಮ ತಿನ್ನಗೈ ಅಣ ಕೋಯಿ ದಬಾವ ಭಿ ನೀ ಪಾಣ ಅವ್ರ ತಿನ್ನ ಸಮಯ ಅಗರ ಹಮೇ ರೋಚಕ ಜಾನಕಾರಿ ತಿನ್ನಲ್ ದೇಯಿ ಇತಿ ಸಹಯೋಗ ಸೆ ನಶೆ ಕಾ ಹಮೇಶಾ ದೂರ ರೋಣೆ ಅವ್ರ ಹಮೇಶಾ ಸೆ ಏಕ ಸಶಕ್ತ ಅವ್ರ ಶಕ್ತಿಶಾಲಿ ಜಿಂದಗಿ ಅವ್ರ ಶಕ್ತಿಶಾಲಿ ಶರೀರ ತಯಾರ ಕರೆ ಸೋಕಾ ಆಪಣೆ ಶರೀರ ಸ್ವಸ್ಥ ಶರೀರ ಖಾತಿರ್ ಸ್ವಸ್ಥ ಸಮಾಜ ಖಾತಿರ್ ಸ್ವಸ್ಥ ಪರಿವಾರ ಖಾತಿರ್ ನಶೆ ನಿವಾರಣ ಕರ್ನ ಬಡಬಾಯಿ ಜರೂರಿಯ ಜೋ ಹರ್ ಪರಿವಾರ ಹರ್ ಅಭಿಭಾವಕೆ ಹರ್ ನೌಜವಾನೆ ಜೋ ನೈತಿಕ ಜಿಮ್ಮೆವಾರಿಯ ಅವ್ರ ಇದು ಖಾತಿರ್ ವಕ್ತಾ ವಕ್ತಗೆ ಸರ್ಕಾರ ಸಹಯೋಗಕ್ಕೆ ಬಿ ರೇಡಿಯೋ ಟೆಲಿವಿಷನ್ ಸಹಯೋಗಕ್ಕೆ ಬಿ ಫೋನ್ ಮಾಧ್ಯಮಕ್ಕೆ ಬಿ ಕೋಯ್ ಜಣ ಮಾರಿ ಆಜಕಲಿ ಜಾನಕಾರಿ ಮೇಳಿ ಲಾಗಿದೆಯೋ ಅಖಬಾರ ಮಾಧ್ಯಮಕ್ಕೆ ಭಿ ನಶೆ ನಾ ಹಮ ಕರ್ನ ಎತಿ ಕಿಲಿಕ ನಶೆ ಏಕ ಬುರೇ ಬುರಾಯ ಎತಿ ಬದಕ್ಕೆ ಹಮಾರೆ ಜುಣ ಹಮಗೆ ಮಾರೆ ಶರೀರ ಜುಣ ಕ್ಷಮತಾ ಕುಚ ಅಚ್ಛ ಕಾಮ ಕರ್ನೆ ಸ ಕ್ಷಮತಾ ಮಾರೆ ಶರೀರಕ್ಕೆ